0: ವೈ ಚರಣ ಮತ್ತಲೇನೋ ಚರಣ ಧೋವೆ ವೈ ಚರಣ ಮತ್ತಲೇನೋ ಭಾಗಬಲಾರೆ ಜನಗರ ಸಂತ ಪಧಾರಿ ಭಾಗಬಲಾರೆ ಜನಗರ ಸಂತ ಪಧಾರಿ ಸಂತ ಸಾಯಬ ಮೇ ಅಂತರ ನಾಯಿ ಸಂತ ಸಾಯಬ ಮೇ ಅಂತರ ನಾಯಿ ಸಂತೋರ ಘರ ತೋ ಸಾಯಬ ರೆ ಮಾಯಿ ಸಾಯಬರ ಘರ ತೋ ಸಂತೋರೆ ಮಾಯಿ ಭಾಗಬಲಾರೆ ಜನಗರ ಸಂತ ಪಧಾರಿ ಭಾಗಬಲಾರೆ ಜನಗರ ಸಂತ ಪಧಾರಿ ಹೇ ಕೋಯಿ ಏಕ ಸಂತ ಆಯಾ ಉಪಕಾರಿ ಹೇ ಕೋಯಿ ಏಕ ಸಂತ ಆಯಾ ಉಪಕಾರಿ ಚರಣೋ ಮೇ ಆವೆ ವೈ ಲೇವೆ ಉದಾರಿ ಚರಣೋ ಮೇ ಆವೆ ವೈ ಲೇವೆ ಉದಾರಿ ಭಾಗ ಭಲಾರೆ ಜನಗರ ಸಂತ ಪಧಾರಿ ಭಾಗ ಭಲಾರೆ ಜನಗರ ಸಂತ ಪಧಾರಿ ಕೈ ಕಬೀರಾ ಸಂತ ಪಧಾರಿಯಾ ಕೈ ಕಬೀರಾ ಸಂತ ಪಧಾರಿಯಾ ಚರಣೋ ಮೇ ಆವೆ ಭೈ ಲೇವೆ ಉದಾರಿ ಚರಣೋ ಮೇ ಆವೆ ಭೈ ಲೇವೆ ಉದಾರಿ ಭಾಗ ಭಲಾರೆ ಜನಗರ ಸಂತ ಪಧಾರಿ
1: ಬಹುತ್ ಬಹುತ್ ಧನ್ಯವಾದ ಸುಂದರ ಪ್ರಸ್ತುತಿ ಕೇಳಿ ಶೀಘ್ ಭರಿ ಪ್ರೇರಣಾದಾಯಿ ಗೀತ ಮಾಧ್ಯಮ ಬಾತ್ಕು ರಖೆ ಔರ್ ರೇಡಿಯೋ ಮಧುಬನಿ ಇಸ್ತರ ಕಾರ್ಯಕ್ರಮ ಕು ಸಜಾನೆ ಕೇಳಿ ಸಭಿಕು ಮೌಕಾ ದೇತೆ ಕೋಯ್ ಉಲ್ಹಾನಾ ನದೆ ಜೆ ಹಮೇ ಹಮಾರ ಪಾಸ್ ಕೋಯ್ ಆಯಾ ನೈ ಹಮಾರ ಭಾವ ಕು ಭಾವನಾ ಕು ರುಚಿ ಕು ಜನ ಜನ ತಕ್ ನೈ ಪಹಂಚಾಯ ತೋ ಆಜ್ ರೇಡಿಯೋ ಮಧುಬನ್ ರೇಬ್ದರ್ ಬ್ಲಾಕ್ ಕೆ ಮಾರಲ್ ರಾಜಕೀಯ ಉಚ್ಚ ಮಾಧ್ಯಮಿಕ ವಿದ್ಯಾಲಯ ಮೇ ಪಹಂಚೆ ಔರ್ ಬಚ್ಚ ಕಾ ಭಾವನಾ ಕು ಸಂಗೀತ ಕಾ ರೂಪ ಮೇ ಗೀತ ಕಾ ಮಾಧ್ಯಮ ಸೆ ಪ್ರಕಟ ಕರ್ ರಹೆ ತೋ ಲೇತೆ ಛೋಟಾ ಸಾ ಬ್ರೇಕ್